ನಂಬರ್ 2324-0856. ಜನರಂಜನೆ ಶ್ರೋತಲ ಮನೋರಂಜನೆ ಪ್ರತಿರೋಜು ಉದಯಂ 7:30 ಮೀ ವಿವಿಧ ಭಾರತಿ 102.8